ದರಗಿಡ್ತಿದ ಧಾಡ್ ಧಾಡ್ದಾಗ ದೀಗನದ ನಿನ್ ನಂಗ್ ನಂಗ್ ನಂಗ್ ತೆರಗಿಡ್ತ ದರಗಿಡ್ತಿದ ದರಗಿಡ್ತಿದ ದರಗಿಡ್ತಿದ ದರಗಿಡ್ತಿದ ದರಗಿಡ್ತಿದ ದರಗಿಡ್ತಿದ ದರಗಿಡ್ತಿದ ದರಗಿಡ್ತಿದ ದರಗಿಡ್ತಿದ.